ಪ್ರೇಮ ಸಕ್ಕತ ಕಾಲ ನಾನಕ ತೇ ಮುಖ ಉಜ್ಜಲೇ ಕೀರ್ತಿ ಶುಟ್ಟಿ ನಾಲ್ ಜಿನೀ ನಾಮ ತ್ಯಾಯಾ ಗಯೇ ಮಸಕ್ಕತ ಕಾಲ ನಾನಕ ತೇ ಮುಖ ಉಜ್ಜಲೇ ಕೀರ್ತಿ ಶುಟ್ಟಿ ನಾಲ್ ಸತನಾಮ ಶ್ರೀ ವಾಹಿಗುರು ಸಾಹಿಬ್ ಜೀ ಏಕ ಓಂಕಾರ ಸತ್ಗುರು ಪ್ರಸಾದ ಶ್ರೀ ವಾಹಿಗುರು ಜೀ ಕೀ ಫತೇ ಜಾಪ ಶ್ರೀ ಮುಖ ವಾಕ ಪಾತಶಾಹಿ ದಸಮೀ ಶಪೈ ಶಾಂದ ತ್ವಾ ಪ್ರಸಾದ ಚಕ್ಕರ ಚಿಹ್ನ ಅರ ಬರ್ಣ ಜಾತ್ರ ಪಾತ ನಹನ ಜಯ ರೂಪರಂಗ ರೇಖ ಪೇ ಕೌ ಕಹನ ಸಕತ ಗೇಹ ಅಚಲ ಮೂರ್ತನ ಭಾವಪ್ರಕಾಶ ಸಮಿತೋ ಜಗ ಹಿಜ್ಜ ಕೋಟೀಂದ್ರೇಂದ್ರಾನ್ ಶಾಹಿ ಶಾಹಾಣ ಗಣಿಜ ತ್ರಿಭವನ ಮಹೀಪ ಸುರ್ನರ ಅಸುರ ನೇತ ನೇತ ಬಾನ ತ್ರೈನ ಕಹತ ತ್ವಾ ಸರ್ವನಾಮ ಕಥ ಕಮನ್ ಕರ್ಮ ನಾಮ ವರ್ಣತ್ ಸುಮತ್ ಭುಜಂಗ ಪ್ರಿಯಾದ ಛಂದ ನಮಸ್ತಂಗ ಅಕಾಲೇ ನಮಸ್ತಂಗ ಕೃಪಾಲೇ ನಮಸ್ತಂಗ ರೂಪೇ ನಮಸ್ತಂಗ ರೂಪೇ ನಮಸ್ತಂಗ ಪೇಖೇ ನಮಸ್ತಂಗ ಲೇಖೇ ನಮಸ್ತಂಗ ಕಾಯೇ ನಮಸ್ತಂಗ ಜಾಯೇ ನಮಸ್ತಂಗ ಗಂಜೇ ನಮಸ್ತಂಗ ಪಂಜೇ ನಮಸ್ತಂಗ ನಾಮೇ ನಮಸ್ತಂಗ ಠಾಮೇ ನಮಸ್ತಂಗ ಕರ್ಮಂಗ ನಮಸ್ತಂಗ ಧರ್ಮಂಗ ನಮಸ್ತಂಗ ನಾಮಂಗ ನಮಸ್ತಂಗ ತಾಮಂಗ ನಮಸ್ತಂಗ ಜೀತೇ ನಮಸ್ತಂಗ ಪೀತೇ ನಮಸ್ತಂಗ ಬಾಹೇ ನಮಸ್ತಂಗ ಠಾಹೇ ನಮಸ್ತಂಗ ನೀಲೇ ನಮಸ್ತಂಗ ನಾದೇ ನಮಸ್ತಂಗ ಛೇದೇ ನಮಸ್ತಂಗ ಗಾದೇ ನಮಸ್ತಂಗ ಗಂಜೇ ನಮಸ್ತಂಗ ಪಂಜೇ ನಮಸ್ತಂಗ ಉದಾರೇ ನಮಸ್ತಂಗ ಪಾರೇ ನಮಸ್ತಂಗ ಸ್ವೇಕೇ ನಮಸ್ತಂಗ ನೇಕೇ ನಮಸ್ತಂಗ ಪೂತೇ ನಮಸ್ತಂಗ ಜುಪೇ ನಮಸ್ತಂದ್ರ ಕರ್ಮೇ ನಮಸ್ತಂದ್ರ ಪರಮೇ ನಮಸ್ತಂದ್ರ ದೇಶೇ ನಮಸ್ತಂದ್ರ ಬೇಸೇ ನಮಸ್ತಂದ್ರ ನಾಮೇ ನಮಸ್ತಂದ್ರ ಕಾಮೇ ನಮಸ್ತಂದ್ರ ದಾತೇ ನಮಸ್ತಂದ್ರ ಗಾತೇ ನಮಸ್ತಂದ್ರ ದೂತೇ ನಮಸ್ತಂಗ ಭೂತೇ ನಮಸ್ತಂಗ ಲೋಕೇ ನಮಸ್ತಂಗ ಶೋಕೇ ನಮಸ್ತಂದ್ರ ತಾಪೇ ನಮಸ್ತಂಗ ಥಾಪೇ ನಮಸ್ತಂತ್ರ ಮಾನೇ ನಮಸ್ತಂಗ ನಿಧಾನೇ ನಮಸ್ತಂಗ ಬಾಹೇ ನಮಸ್ತಂಗ ಗಾಹೇ ನಮಸ್ತಂಗ ಬಾಹೇ ನಮಸ್ತಂಗ ತ್ರಭೃಗೇ ನಮಸ್ತಂಗ ಸರ್ಗೇ ನಮಸ್ತಂಗ ಪ್ರಭುಗೇ ನಮಸ್ತಂಗ ಸಜೋಗೇ ನಮಸ್ತಂಗ ರಂಗೇ ನಮಸ್ತಂಗ ಭಂಗೇ ನಮಸ್ತಂಗ ಗಮ್ಯೇ ನಮಸ್ತರ್ಮೇ ನಮಸ್ತಂಗ ಜಲಾಶ್ರೇ ನಮಸ್ತಂಗ್ರ ಆಶ್ರೇ ನಮಸ್ತಂಗ ಜಾತೇ ನಮಸ್ತಂಗ ಪಾತೇ ನಮಸ್ತಂಗ ಅಮಜಬೇ ನಮಸ್ತ ಅಜಬೇಯ ದೇಶಂಗ ದೇಶೇ ನಮಸ್ತಂಗ ಬೇಸೇ ನಮಸ್ತಂದ್ರ ತಾಮೇ ನಮಸ್ತಂದ್ರ ಬಾಮೇ ನಮೋ ಸರ್ವ ಕಾಲೇ ನಮೋ ಸರ್ವ ದಯಾಲೇ ನಮೋ ಸರ್ವ ರೂಪೇ ನಮೋ ಸರ್ವ ಭೂಪೇ ನಮೋ ಸರ್ವ ಖಾಪೇ ನಮೋ ಸರ್ವ ಥಾಪೇ ನಮೋ ಸರ್ವ ಕಾಲೇ ನಮೋ ಸರ್ವ ಪಾಲೇ ನಮಸ್ತ ದೇವಾಯ ನಮಸ್ತಂಗ ಪೇವಾಯ ನಮಸ್ತಂಗ ಅಜನ್ಮೇ ನಮಸ್ತಂಗ ಸುಭನ್ಮೇ ನಮೋ ಸರ್ವ ಗೌಣೇ ನಮೋ ಸರ್ವ ಪೌಣೇ ನಮೋ ಸರ್ವ ರಂಗೇ ನಮೋ ಸರ್ವ ಪಂಗೇ ನಮೋ ಕಾಲ ಕಾಲೇ ನಮಸ್ತ ದಯಾಲೇ ನಮಸ್ತಂಗ ಅಭರ್ಣೇ ನಮಸ್ತಂಗ ಮರ್ಣೇ ನಮಸ್ತಂಗ ಜರಾರಂಗ್ ನಮಸ್ತಂಗ ಕೃತಾರಂಗ್ ನಮೋ ಸರ್ವ ತಂದೇ ನಮೋ ಸತ್ತಬಂಧೇ ನಮಸ್ತಂಗ್ರ ಸಾಕೇ ನಮಸ್ತಂಗ್ರ ಬಾಕೇ ನಮಸ್ತಂಗ ರಹೀಮೇ ನಮಸ್ತಂಗ ಕರೀಮೇ ನಮಸ್ತಂಗ ಅನಂತೇ ನಮಸ್ತಂಗ ಮಹಂತೇ ನಮಸ್ತಸ್ತರಾಗೇ ನಮಸ್ತಂಗ ಸುಹಾಗೇ ನಮೋ ಸರ್ವ ಸೌಖಂ ನಮೋ ಸರ್ವ ಪೋಖಂ ನಮೋ ಸರ್ವ ಕರ್ತ ನಮೋ ಸರ್ವಹರ್ತಾ ನಮೋ ಜೋಗ ಜೋಗೇ ನಮೋ ಭೋಗ ಭೋಗೇ ನಮೋ ಸರ್ವ ದಯಾಲೇ ನಮೋ ಸರ್ವ ಪಾಲೇ ಚಾಚರಿ ಶಾಂದ ತ್ವಾ ಪ್ರಸಾದ ಅರೂಪ ಹೈ ಅನೂಪ ಹೈ ಅಜೂ ಹೈ ಅಪೂ ಹೈ ಅಲೇಖ ಹೈ ಅಪೇಖ ಹೈ ಅನಾಮ ಹೈ ಅಕಾಮ ಹೈ ಅತೇ ಹೈ ಅಪೇ ಹೈ ಅಜೀತ ಹೈ ಅಪೀತ ಹೈ ತ್ರಮಾನ ಹೈ ನಿಧಾನ ಹೈ ತ್ರವರ್ಗ ಹೈ ಅಸರ್ಗ ಹೈ ಅನಿಲ ಹೈ ಅನಾದ ಹೈ ಅಜೇ ಹೈ ಅಜಾದ ಹೈ ಅಜನ್ಮ ಹೈ ಅವರ್ಣ ಹೈ ಅಭೂತ ಹೈ ಅಪರ್ಣ ಹೈ ಅಗಂಜ ಹೈ ಅಪಂಜ ಹೈ ಅಚೂಜ ಹೈ ಅಚಂಜ ಹೈ ಅಮೀಕ ಹೈ ಅರ್ಭೀಕ ಹೈ ಅತಂಧ ಹೈ ಅಬಂಧ ಹೈ ನಿರ್ಭೂಜ ಹೈ ಅಸೂಜ ಹೈ ಅಕಾಲ ಹೈ ಅಜಾಲ ಹೈ ಅಲಾ ಹೈ ಅಜಾ ಹೈ ಅನಂತ ಹೈ ಮಹಂತ ಹೈ ಅಲೀಕ ನಿರ್ಸರೀಕ ನೃಣಂಬ ಹೈ ಅಸಂಭ ಹೈ ಅಗಮ್ ಹೈ ಅಜಮ್ ಹೈ ಅಭೂತ ಹೈ ಅಶೂತ ಹೈ ಅಲೋಕ ಅಶೋಕ ಕರ್ಮ ಹೈ ಅಪರ್ಮ ಅಜೀತ ಹೈ ಅಪೀತ ಹೈ ಅಬಾ ಹೈ ಅಗಾ ಹೈ ಅಮಾನ ಹೈ ನಿಧಾನ ಹೈ ಅನೇಕ ಭ್ರೇಕ ಭುಜಂಗ ಭ್ರಿಯಾದ ಛಂದ ನಮೋ ಸರ್ವಮಾನ ಸಮಸ್ತಿ ನಿಧಾನೇ ನಮೋ ದೇವ ದೇವೇ ಅಪೇಕ್ಷಿ ಅಭೇವೇ ನಮೋ ಕಾಲ ಕಾಲೇ ನಮೋ ಸರ್ವ ಬಾಲೇ ನಮೋ ಸರ್ವ ಗೌಣೇ ನಮೋ ಸರ್ವ ಪೌಣೇ ಅನಂಗೀಯ ನಾಥೇ ನೃಸಂಗೀ ಪರಮಾಥೇ ನಮೋ ಭಾನ ಭಾನೇ ನಮೋ ಮಾನ ಮಾನೇ ನಮೋ ಚಂದ್ರ ಚಂದ್ರೇ ನಮೋ ಭಾನ ಭಾನೇ ನಮೋ ಗೀತ ಗೀತೇ ನಮೋ ತಾನ ತಾನೇ ನಮೋ ನಿರ್ತ ನಿರ್ತೇ ನಮೋ ನಾದ ನಾದೇ ನಮೋ ಭಾನ ಭಾನೇ ನಮೋ ಬಾದ ಬಾಧೇ ಅನಂಗೀಯ ನಾಮೇ ಸಮಸ್ತಿ ಸ್ವರೂಪೇ ಪರಭಂಗೀ ಪರಮಾಥೇ ಸಮಸ್ತಿ ವಿಭೂತೇ ಕಲಂಕಂ ಮಿನಾನೇ ಕಲಂಕಿ ಸ್ವರೂಪೇ ನಮೋ ರಾಜೇಶು ಪರಂ ರೂಪೇ ನಮೋ ಜೋಗ ಜೋಗೇಶು ಪರಂ ಸಿದ್ಧೇ ನಮೋ ರಾಜೇಶು ಪರಂ ವೃದ್ಧೇ ನಮೋ ಶಸ್ತ್ರಪಾನೇ ನಮೋ ಅಸ್ತ್ರಮಾನೇ ನಮೋ ಪರಂ ಜ್ಞಾತ ನಮೋ ಲೋಕ ಮಾತಾ ಭೇಖೀಯ ಪರಮೇಯ ಭೋಗೀಯ ಭುಗುತೇ ನಮೋ ಜೋಗ ಜೋಗೇಶು ಪರಂ ಜುಗುತೇ ನಮೋ ನಿತ ನಾರಾಯಣೇ ಗುರುರ್ ಕರ್ಮೇ ನಮೋ ಪ್ರೇತ ಅಪ್ರೇತ ದೇವಸ್ ಧರ್ಮೇ ನಮೋ ರೋಗಹರ್ತಾ ನಮೋ ರಾಗ ರೂಪೇ ನಮೋ ಶಾಹಂಗ ನಮೋ ಭೂಪೇ ನಮೋ ದಾನ ದಾನೇ ನಮೋ ಮಾನ ಮಾನೇ ನಮೋ ರೋಗ ರೋಗೇ ನಮಸ್ತಂಗ ಸರಾನೇ ನಮೋ ಮಂತ್ರ ಮಂತ್ರಂ ನಮೋ ಯಂತ್ರ ಯಂತ್ರಂ ನಮೋ ಇಷ್ಟೇ ನಮೋ ತಂತ್ರ ತಂತ್ರಂ ಸದಾ ಸಚ್ಚಿದಾನಂ ಸದರ್ಂ ಸರ್ವಂ ಪರಿಣಾಸೀ ಅನುಪೇ ರೂಪೇ ಸಮಸ್ಯೆ ವಾಸಿ ಸದಾ ಸಿದ್ಧ ಬುದ್ಧ ಬೃತ ಕರ್ತ ಅದೋ ಅಗಂ
Ado urda ardang agang o gharta brang brang parmeshwarang prochpalang sada sarvada sita dadayalang ashedi apedi anamang agamang samasto paraji samastastamang te rajor chachri shand jalay hai thalay hai pita peh hai prabhu hai je aju hai adesh hai besh hai bhujang priyad shand agadde abadde anandi surupe namo sarvmane samaste nidane Namastvam Nirnate, Namastvam Pramate, Namastvam Aganje, Namastvam Apanje, Namastvam Akale, Namastvam Apale. Namo Sarvadese, Namo Sarvese, Namo Raj Raje, Namo Sasaje, Namo Sasahe, Namo Mamahe. Namo Gita Gita, Namo Brita Brita, Namo Rukh Rukhe, Namo Sok Sokhe, Namo Sarvroge, Namo Sarvoge. Namo Sarvajitang, Namo Sarvitang, Namo Sarvagyanang, Namo Pramtanang, Namo Sarvmantrang, Namo Sarvjantrang. Namo Sarv Drasang, Namo Sarv Krishang, Namo Sarv Rangge, Tarvangi, Anange, Namo Jeev Jeevang, Namo Bij Bijje, Akhijje, Bijje, Samasang, Prasijje, Kripalang, Sarupe, Kukarmang, Pranasi, Sada, Sarvada, Arit, Siddhang, Nivasi, Charpad, Shanda, Tvaprasad, Amrit, Karme, Amrit, Dharme, Akhal, Joge, Achal, Bhoge, Achal, Raje, Atal, Saje, Akhal, Tarmang, Allah, Karmang, Sarvang, Data, Sarvang, Gyata, Sarvang, Pane Sarvang Mane, Sarvang Pranang, Sarvang Taranang, Sarvang Pukta, Sarvang Jukta, Sarvang Devang, Sarvang Pevang, Sarvang Kale, Sarvang Pale, Rual, Shanta, Tvaprasad, Ad Rupanad, Murta, Ajon, Purkapar, Sarman, Tarman, Dev, Apev, Ad Udahar, Sarpark, Sarvakalak, Sarvakopankal, Jatar, Tatar Viraji, Abdudru, Prasal, Nam, Tamanajad, Jagarubrang, Narekha, Ad Burgudar Murta Ajon, Ada Sek Desorna Pe Jakaru Prekanarag Jatar Tatar the Savasahoi Pelu Anrag Nam Gambihin Pekata Muna Jai Sarman Sarbatar Mans de Manatahe Eg Murta Neg Darsan Kinruba Anega Kail Kail Akail Kail Antkofer Ega De Pebna Jane Jebedar Katebru Prangna Jatpa Sojane Ke Jeba Tatmatana Jat Jakar Janamar Mihina Chakar Bakar Pira Chatar Chakar Mani Purthina Log Chaudan ke bhikhe jag jab, hije jab, adevanad murthape, sabaje thab, paramarupunit, murta, purn purka par, sarvisa, raja, swyam, bhava garden, panjanahar, kal hin kalas, nyukta kar, purka desa, taram tam, so paramarata, bhutala kapesa, angragna, ranga jake jat, patna nam, garbukanjan, dushra, panjan mukdai kam, Aap Rup Amik An Ustat Ek Burkavatut Garbhagajan Sarbanjan Adrupa Sutha Anghina Panganatam Ek Burkapar Sarvlaik Sarvkaik Sarvkoparthapar Sarvganta Sarvanta Sarvtayan Pekh Sarvshastrana Janje Rupranga Rekh Parambed Pran Jake Neth Pagat Neth Kod Simrit Pran Shastrana Abai Vahachet Madhbhar Shanda Tvaprasad Gungan udar, mehma apar, asan apang, upma